Sren wo area mo nyina ene wo wo ye be her part sadia wo ye bi aye ntiri ba bi awon sanka aye na won sanka na wo ye deda ebi mo se wo ye dwe sadia wo ye bi aye e wrapte be madian crofodi twa wo mpoa no wo benyam na broso agosia.